ಸರಿ ಖದಿ ತಾಕರೋ ಹಾಗೆ ಬುಸು ಹೊಳಿ ಫೈಬಗೆ ಭಾಗೆ ಲಾಮಲೆ ಬುಸು ಕೆಬೆಂಗಮ ಬಹಲೆ ಸಿಂಹಿಮಿ ನಲಾ ತಾಕರೋ ನಲಾ ಬುಕರೋ ಹಾಪಾಲೆ ಬಾಯೋ ನಾಯ್ಲ ತಾಕರೋ ಬುಕರೋ ಹಾಪಾಂ ಬಾಬೋ ನಾಯ್ಲ ತಮಲೆ ಕಸಮ್ನಿ ಬಸ ಎರ್ಮಾಲೆ ಜಾಂಖಾಸಿ ಚಾಗ್ಲಾಂಗ್ಲಿ ತಮಲೆ ಕಸಮ್ನಿ ಬಸ ಜಾಂಖಾಸಿ ಚಾಗ್ಲಾಂಗ್ಲಿ ತಮಲೆ ಕುಫನಿ ಬಸ ಬೋಲೆ ಬೋಲೆ ಜಾಂಖಾಸಿ ಪುಂಗ್ಲಾಂಗ್ಲಿ ತಾಕರೋ ಬುಕರೋ.